0: ಅಂತ ನಂಬರ್ ಬಂದ್ಯ ನೋಡು ಅಂಜ ಈಗ ಅಡೆ ಅಡೆ ಮಾಯ್ ಅಂದ್ರೆ ಯಾವುದೇ ಆಡ್ಮ ಕೊಡ ಹಿಂಗ
1: ndu so sawur kama da asarin
2: nguro
1: asarin kamwala kwanga asarin kurare au indi surorin au shirar gulokin na kamwada kwanga da duk so surorin bai amma ngusoro jiri nguro sorin kamu ada sai ma ngusoro le za amsu asu wandan jiri rumin nguro lan kamu far rumin kamu miyau pindi furtunzen awa jiri sumana fatolan awa ande kwa nga nguso kasula aro lezen chida la aro lezeya sai fatolan sai soro shi fatol nare fato wane roleja adi ishin tudi ishin nare da isha sai kso wa ajende amdo nguro sai agwazande shima da ifiro asuna na
2: gai kudu gure gulama
1: sai mana yana da da ga suna da nduya gotin kam kura da gotin chariya nduya bi aso so ndaya sai rafa da jin ma gozale san
2: gala
1: na'am
2: gala da karanta ta magana